ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಎಐ ಮಾಧ್ಯಮೇನ ನಿರ್ಮಿತಾನಾಂ ಅವಸರಾಣಾಂ ಉಪಯೋಗಾಯ ಸಂಬದ್ಧ ಸಂಕಟಾನ್ ನಿವಾರಣಾಯ ಆಹೂತವಾನ್. ನ್ಯೂಯಾರ್ಕ್ ನಗರೆ ಅಂತಾರಾಷ್ಟ್ರೀಯ ಶಾಂತೇಃ ಸುರಕ್ಷಾಯಾಃ ಚ ಸಂದರ್ಭೆ ಎಐ ಇತ್ಯಸ್ಮಿನ್ ವಿಷಯೆ ಆಯೋಜಿತೆ ಕಾರ್ಯಕ್ರಮೆ ಸಹ ಅಧ್ಯಕ್ಷಃ ಅಭವತ್. ಶ್ರೀ ಜಯಶಂಕರ ಅದ್ಯ ನ್ಯೂಯಾರ್ಕ್ ನಗರೆ ಏಕಾಶೀತಿತಮಂ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಂ ಸಂಬೋಧಯಿಷ್ಯತಿ. ವಿದೇಶ ಸಚಿವ ವಿಕ್ರಮ ಮಿಸ್ರಿ ಇತ್ಯೇಷ ವಿಕಾಸಶೀಲ ರಾಷ್ಟ್ರಾಣಾಂ ಕೃತೆ ಅಧಿಕಂ ಸ್ವರಂ ದಾತುಂ UNSC ಇತ್ಯಸ್ಯ ತಾತ್ಕಾಲಿಕ ಪರಿಷ್ಕಾರಾಯ ಆಹೂತವಾನ್. ಒಡಿಶಾ, ಛತ್ತೀಸ್ಗಢ, ಬಿಹಾರ, ಉತ್ತರ ಪ್ರದೇಶು ಚ ನಿರಂತರ ವೃಷ್ಟಿ ಸಾಮಾನ್ಯ ಜೀವನೆ ಬಾಧಾಂ ಜನಯತಿ. ಅದ್ಯ ಉತ್ತರ ಪ್ರದೇಶಸ್ಯ, ಉತ್ತರಾಖಂಡಸ್ಯ, ಛತ್ತೀಸ್ಗಢಸ್ಯ, ಮಧ್ಯಪ್ರದೇಶಸ್ಯ ಚ ಕೇಷುಚಿತ್ ಭಾಗೇಷು ಪ್ರಚಂಡ ವೃಷ್ಟಿಯೈ ಸಂಚೇತನಾ ಪ್ರಸಾರಿತಾ ಅಸ್ತಿ. ಅಪಿ ಚ ಭಾರತೀಯ ಪುರುಷ ಮಹಿಳಾ ಕಬಡ್ಡಿ ದಲಾನಿ ಏಷಿಯನ್ ಕ್ರೀಡಾಯಾಂ ಸ್ವರ್ಣ ಪದಕಾನಿ ವಿಜಿತವಂತಃ. ಅಥ ವಾರ್ತಾಃ ವಿಸ್ತರೇಣ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಎಐ ಮಾಧ್ಯಮೇನ ಪ್ರಾಪ್ತ ಸಂಭಾವನಾನಾಂ ಉಪಯೋಗಸ್ಯ ಪರಿಣಾಮಾನಾಂ ಪೂರ್ವಾನುಮಾನಸ್ಯ ಸಂಕಟಾನಾಂ ಶಮನಸ್ಯ ಚ ಅವಶ್ಯಕತಾಯಾಃ ವಿಷಯೆ ಅವಧಾನಂ ದತ್ತವಾನ್. ಮಂತ್ರಿಣಾ ಇದಂ ವಕ್ತವ್ಯಂ ಗ್ರೀಸ್ ದೇಶಸ್ಯ ವಿದೇಶ ಮಂತ್ರಿಣಾ ಜಾರ್ಜ್ ಗೆರಾ ಪೆಟ್ರೈಟಿಸ್ ಇತ್ಯನೇನ ಸಹ ಅಂತಾರಾಷ್ಟ್ರೀಯ ಶಾಂತೇಃ ಸುರಕ್ಷಾಯಾಃ ಚ ಸಂದರ್ಭೆ ಎಐ ಇತ್ಯಸ್ಮಿನ್ ವಿಷಯೆ ಆಯೋಜಿತೆ ಕಾರ್ಯಕ್ರಮೆ ಸಹ ಅಧ್ಯಕ್ಷತಾವಧೌ ಪ್ರದತ್ತಂ. ಕಾರ್ಯಕ್ರಮಸ್ಯ ಸಮಯೆ ಡಾಕ್ಟರ್ ಜಯಶಂಕರ ಪುನಃ ದೃಢೀಕೃತವಾನ್ ಯತ್ ಸಂಯುಕ್ತ ರಾಷ್ಟ್ರಸಂಘೆ ಭಾರತಸ್ಯ ಪ್ರಾಥಮಿಕತಾ ಎಐ ತಥಾ ಸಮುದ್ರೀಯ ಸುರಕ್ಷಯೋಃ ವಿಷಯೆ ಅಸ್ತಿ. ಸಹ ಅಧೋರೇಖಿತವಾನ್ ಯತ್ ನವ ದಿಲ್ಲಿ ಘೋಷಣಾಪತ್ರೆ ಎಐ ಸಂಸಾಧನಾನಾಂ ಲೋಕತಾಂತ್ರಿಕ ಪ್ರವೇಶಃ ಸುರಕ್ಷಿತ ವಿಶ್ವಸನೀಯ ಪ್ರಣಾಳ್ಯಾಃ ನಿರ್ಮಾಣಂ ಮಾನವ ಕ್ಷಮತಾ ನಿವೇಶಃ ಆರ್ಥಿಕ ವೃದ್ಧೇಃ ಸಾಮಾಜಿಕ ಕಲ್ಯಾಣಸ್ಯ ಚ ಕೃತೆ ಎಐ ಇತ್ಯಸ್ಯ ಉಪಯೋಗಸ್ಯ ಚ ವಿಷಯೆ ಮಹತ್ವಂ ವರ್ತತೆ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ನ್ಯೂಯಾರ್ಕ್ ನಗರೆ ಏಕಾಶೀತಿತಮಂ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಯಾಃ ಉಚ್ಚಸ್ತರೀಯಂ ಸತ್ರಂ ಸಂಬೋಧಯಿಷ್ಯತಿ. ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಯಾಃ ಏಕಾಶೀತಿತಮ ಸತ್ರಸ್ಯ ವಿಷಯಃ ವಿಶ್ವಾಸಸ್ಯ ಪುನರ್ಸ್ಥಾಪನಂ ಪರಿವರ್ತನಸ್ಯ ಪ್ರಬಂಧನಂ ಏಕಃ ಸಂಯುಕ್ತ ರಾಷ್ಟ್ರಸಂಘಃ ಇತ್ಯಸ್ತಿ. ಸಾಮಾನ್ಯ ಸಭಾಯಾಂ 93 ಸಂಯುಕ್ತ ರಾಷ್ಟ್ರಸಂಘಸ್ಯ ಸದಸ್ಯ ರಾಷ್ಟ್ರಾಣಾಂ ಅಧ್ಯಕ್ಷಾಃ ಪ್ರಧಾನಮಂತ್ರಿಣಃ ವರಿಷ್ಠ ಪ್ರತಿನಿಧಯಃ ಚ ಸಮ್ಮಿಲಿತಾಃ ಭವಂತಿ. ಯೇ ಪ್ರಮುಖೇಷು ಅಂತಾರಾಷ್ಟ್ರೀಯ ವಿಷಯೇಷು ಸ್ವಪ್ರತಿಬದ್ಧತಾಂ ಸ್ಥಿತಿಂ ಚ ನಿರೂಪಯಂತಿ. ಸಂಯುಕ್ತ ರಾಷ್ಟ್ರಸಂಘಸ್ಯಾನುಸಾರಂ ಏಕಾಶೀತಿತಮಂ ಸತ್ರಂ ವೈಶ್ವಿಕ ಸಹಯೋಗಸ್ಯ ಪುನರುತ್ಥಾನೆ ಸುಸ್ಥಿರ ವಿಕಾಸ ಲಕ್ಷ್ಯಾಣಾಂ ಪ್ರಗತಿ ವಿಷಯೆ ಶಾಂತೇಃ ಗೌರವಸ್ಯ ಸಮಾನತಾಯಾಃ ಚ ಕೃತೆ ಸಾಮೂಹಿಕ ಕಾರ್ಯಸ್ಯ ಪ್ರೋತ್ಸಾಹನೆ ಚ ಕೇಂದ್ರಿತಃ ಭವಿಷ್ಯತಿ. ವಿದೇಶ ಸಚಿವ ವಿಕ್ರಮ ಮಿಸ್ರಿ ಸಂಯುಕ್ತ ರಾಷ್ಟ್ರ ಪರಿಷದಃ ಪರಿಷ್ಕಾರಸ್ಯ ಅವಶ್ಯಕತಾಯಾಂ ಬಲಂ ಪ್ರತಿಪಾದ್ಯ ವಿಕಾಸಶೀಲ ರಾಷ್ಟ್ರಾಣಾಂ ಕೃತೆ ಪ್ರಬಲ ಪ್ರತಿನಿಧಿತ್ವಸ್ಯ ಮಹತ್ವಂ ಉಕ್ತವಾನ್. ನ್ಯೂಯಾರ್ಕ್ ನಗರೆ ಆಯೋಜಿತಸ್ಯ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಏಕಾಶೀತಿತಮಸ್ಯ ಸತ್ರಸ್ಯ ಕಾಲೇ ಗ್ರೂಪ್ ಆಫ್ G77 ಇತ್ಯಸ್ಯ ವಿದೇಶ ಮಂತ್ರಿಣಾಂ 50 ವಾರ್ಷಿಕೋಪವೇಶನೆ ಭಾರತೀಯ ವಿದೇಶ

0: ಬಲ್ಲಾರಿ ಉಂತ ಪರಿ
1: ಬಲ್ಲಾರಿ ಬಲ್ಲಾರಿ ದೇವ ಬಲ್ಲಾರಿ
2: ಅಸಿತ್ತೆಗ್ದ ನಿಗಾ ನಿಟ್ಟಿ ಸ್ವಾರಿ ದೇವಾ ತೀನ್ ಗಂಗಾ ತಿತ್ತ ವಹಾ ಭಕ್ತಿ ಭಾವ.